ದುಃಖ ಆನಂದ ಯೋಸನೆ ಎಲ್ಲಾ ವಿಧವಾದ ಕಲಂದ ಒಂದು ಕಲವಿಯ ನಂಗ ಜನಜನಗೂ ಕೇತುಂದಿದ್ದ ನಿಂಗ ಆರ್ವವ ಕೇಪ ಈ ಕಥೆಯ ನಾ ನಿಂಗಾಯಿ ಪ್ಲೇ ಮಾಡಿದೆ. ಇಂದಿನ ಜನದೊಗೆ ನಂಗ ಕೇಪ ಈ ಕಥೆ ಏನಾಂದೇಗಿ ನಿಂಗವೋ ಕೇತು ನೋಡಿರಿ. ಗುಡಿಯ ಮಣಿಯು ಊದರ ಮಮ್ಮ ಅಡಿಯ ಕೀಲ ತರಬಜಾಮ ಮಮ್ಮ ಮಮ್ಮ ಎಂದು ಕೊರಸುವನೆ ಎನ್ನ ಮನಸ್ಸು ತುಂಬಿ ಓದನೆ. ನೀ ಎನ್ನ ರಾಜ ರಾಜ ಎಂದು ಕೊರಸುವನೆ ಮಯಂಗಿ ನಾನು ಓನೆನೆ. ನೀ ಎನ್ನವ ರಾಣು ರಾಣು ಎಂದು ಕೊರಸುವನೆ ಎನ್ನ ಅಳ್ಳೆಯ ಉಸುರು ಆಡಿರದ. ನೀ ಎನ್ನ ಕಣ್ಣು ಮಣಿ ಎಂದು ಕೊರಸುವನೆ ಮಯಂಗಿ ನಾನು ಓನೆದ ಎಂಬ ಈ ಒಂದು ಸೊಕ್ಕಾದ ಕದೆ ಈಗ ನಿಂಗೆಗಾಯಿ.

ಇದು ಸತ್ಯವಾದ ಮಾತು ಎನ್ನೇ ನಿನ್ನ ಸಮ್ಮದವ ಏಗು. ಎನ್ನ ಮನಸ್ಸು ನಿನ್ನವ ಸುತ್ತಿ ಆಲೆಪಾಂಜೀರ. ನೀ ಪೊಯ್ಯಾಗಾದೆ ಉಣ್ಮೆಯಾಗಿ ನಿನಗ ಎನ್ನ ಮೇಲೆ ಗವ ಅಡದಿಯಾ ಇಲ್ಲಿಯಾ ಎಂಬ ಜೋಲಿಯ ಏಗು ಎಂಬ ಈ ಸೊಕ್ಕಾದ ಕರಿಯಕ್ಕೆಪ್ಪ